aye 600 million ye ka no aye tiska no ma bitumi nka obisi ye ka be aye 6 trillion mo ma be ma ma kuti no bo tumi da musike oda to the central region kuti mo fa ye ko aban bia ye ko tumi ba e so hara e nyume bia la ye ye e fa nyina kan e hu bia so kokodo e yi profum no waso find the 10 key.